ಪ್ರಮುಖಾ ನಾನ ಶತಾಂತ ಮನುಷ್ಯಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಮಂತ್ರಾರ್ಥಾ ಶಕಾ ಸಂತು ಪೂರ್ಣಾ ಶಕ್ತಿ ಮುನ್ವತಃ ತತ್ರುಣಾಂ ಕುರ್ವ